ಸಹೋದರ ಸಹೋದರ ಮಿಂದಿರಾಯ ಇಷ್ಟಾವಿಶಿಷ್ಟ ಮತಯೋಪಿಯ ದಯಾದ್ರ ದೃಷ್ಟ್ಯಾ ತ್ರಿವಿಷ್ಟ ಪಪದಂ ಸುಲಭ